Nyame shira mo papa ye nyame na mo so a wo ye manom tofo nyame shira mo